0: ಇದೆ ಬಾಳು.
1: ನಾರೀ ಪುರುಷ ಸಮಾನ ಸಮಾನ ಅನೇಕ ಕಥೆ ಮಾನತೆ ಪಾರಿ ಕಪಲೆ ಗೋ ಕಮಾಲೆ ಜೆ ಉಡುವೆ ನಾ ಪಗೋ ಪರ ದಾರಿ ಬುಝಲೆ ನಾರೀ ಓ ಲೋಕ ಕಪಲೆ ಗೋ ಕಮಾಲೆ ಜೆ ಉಡುವೆ ನಾ ಪಗೋ ಪರ ದಾರಿ.